ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವಿಗ್ರಹವನೇ ನಿಲ್ಲಿಸೋ ವೆಂಕಟನಿನ್ನ ವಿಜಯದಾಸರ ರಚನೆ, ಹಾಡಿದ್ದಾರೆ ಆರ್ಕೆ ಶ್ರೀಕಂಠನ್. ವೆಲ್ಕಮ್ ಟು ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಂ. ವಿಗ್ರಹವನೇ ನಿಲ್ಲಿಸೋ ವೆಂಕಟನಿನ್ನ ರಿಟನ್ ಬೈ ವಿಜಯದಾಸ, ಸಂಗ್ ಬೈ ಆರ್ಕೆ ಶ್ರೀಕಂಠನ್.

ಎಂಎಸ್ ಶೀಲಾ ಅವರು ಹಾಡಿರುವ ಕನಕದಾಸರ ರಚನೆ ನೀನು ಪೇಕ್ಷೆಯ ಮಾಡೆ ಬೇರೆ ಗತಿ ಯಾರೆನಗೆ. ಎಂಎಸ್ ಶೀಲಾ ಪ್ರೆಸೆಂಟಿಂಗ್ ಕಾಂಪೋಸಿಷನ್ ಆಫ್ ಕನಕದಾಸ ನೀನು ಪೇಕ್ಷೆಯ ಮಾಡೆ ಬೇರೆ ಗತಿ ಯಾರೆನಗೆ.

ಯಕ್ಷಗಾನದಲ್ಲಿ ಈಗ ಯುಪಿ ಪುರಾಣಿಕ್ ಅವರ ರಚನೆ ನೀನೇ ಗತಿಯನಗೆ ಶ್ರೀ ರಾಘವೇಂದ್ರ. ನೌ ಲೆಟ್ ಅಸ್ ಲಿಸನ್ ಟು ಕೋರಸ್ ರಿಟನ್ ಬೈ ಯುಪಿ ಪುರಾಣಿಕ್, ನೀನೇ ಗತಿಯನಗೆ ಶ್ರೀ ರಾಘವೇಂದ್ರ.

ವಿಶ್ವಪತಿ ಇಂದುಶೇಖರ. ರಚನೆ ಹೆಳವನಕಟ್ಟೆ ಗಿರಿಯಮ್ಮ, ಹಾಡಿದ್ದಾರೆ ಪಿ ರಮಾ ಮತ್ತು ಬಿ ಆರ್ ಗೀತಾ. ವಿಶ್ವಪತಿ ಇಂದುಶೇಖರ ಸಾಂಗ್ ಬೈ ಪಿ ರಮಾ ಅಂಡ್ ಬಿ ಆರ್ ಗೀತಾ, ರಿಟರ್ನ್ ಬೈ ಹೆಳವನಕಟ್ಟೆ ಗಿರಿಯಮ್ಮ.

ವಡವಟ್ಟಿ ಶಾರದಾ ಭರತ್ ಅವರ ದನಿಯಲ್ಲಿ ಬಸವಣ್ಣನ ವಚನ ನೀನೊಲಿದರೆ ಕೊನರುವುದಯ್ಯ. ವಡವಟ್ಟಿ ಶಾರದಾ ಭರತ್ ಪ್ರೆಸೆಂಟಿಂಗ್ ಅ ವಚನ ರಿಟನ್ ಬೈ ಬಸವಣ್ಣ. ನೀನೊಲಿದರೆ ಕೊರಡು ಕೊನರುವುದಯ್ಯಾ.

ಗಣಪತಿ ಭಟ್ ಅವರ ದನಿಯಲ್ಲಿ ಅಲ್ಲಮ ಪ್ರಭು ವಿರಚಿತ ವಚನ ಎತ್ತಣ ಮಾಮರ ಎತ್ತಣ ಕೋಗಿಲೆ. ಗಣಪತಿ ಭಟ್ ಪ್ರೆಸೆಂಟಿಂಗ್ ವಚನ ರಿಟನ್ ಬೈ ಅಲ್ಲಮ ಪ್ರಭು. ಎತ್ತಣ ಮಾಮರ ಎತ್ತಣ ಕೋಗಿಲೆ.

ಕೊಡುವ ಕರ್ತೃ ಬೇರೆ ಇರುತ್ತೀರೆ. ಪುರಂದರದಾಸರ ರಚನೆ, ದನಿಯಾಗಿದ್ದಾರೆ ಮಾಧವಗುಡಿ. ಕೊಡುವ ಕರ್ತೃ ಬೇರೆ ಇರುತ್ತೀರೆ, ರಿಟನ್ ಬೈ ಪುರಂದರದಾಸ, ಸಂಗ್ ಬೈ ಮಾಧವಗುಡಿ.

ಆರ್ಕೆ ಶ್ರೀಕಂಠನವರ ದನಿಯಲ್ಲಿ ಕೇಳಿ. ಸಾಧು ಸಜ್ಜನ ಸತ್ಗುಣಕ್ಕೆದುರುಂಟೆ, ರಚನೆ ಕನಕದಾಸರು. ಆರ್ಕೆ ಶ್ರೀಕಂಠನ್ ಪ್ರೆಸೆಂಟಿಂಗ್. ಸಾಧು ಸಜ್ಜನ ಸತ್ಯ ಗುಣಕ್ಕೆದುರುಂಟೆ, ರಿಟನ್ ಬೈ ಕನಕದಾಸ.

ಸಂಗೀತ ಪ್ರಿಯರೇ, ಇದು ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, this was today's devotion music program. This program is a contribution of Akashvani Bengaluru, anytime, Indian music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ವಿದ್ವಾನ್ ಆರ್ ಎನ್ ತ್ಯಾಗರಾಜನ್, ಭಾಗವಹಿಸುವ ವಿದ್ಯಾರ್ಥಿನಿ ಅನನ್ಯ ಭಗತ್.
1: ನಮಸ್ಕಾರ ಸರ್.
2: ನಮಸ್ತೆ ಅಮ್ಮ. ಹಿಂದಿನ ಪಾಠದಲ್ಲಿ ಪುನ್ನಾಗವರಾಳಿ ಕೃತಿಯ ಅಂದರೆ ಶ್ಯಾಮಶಾಸ್ತ್ರಿಗಳ ಕೃತಿಯ ಕನಕಶೈಲ ವಿಹರಣ್ಯ ಪಲ್ಲವಿ ಭಾಗದಲ್ಲಿ ಮೊದಲನೇ ಹೇಳಿಕೊಟ್ಟಿದ್ದೆ. ಈಗ ಮತ್ತೆ ಅದನ್ನು ಮುಂದುವರಿಸೋಣ. ಎರಡಕ್ಷರ ಬಿಟ್ಟು

0: ಇಲ್ಲಿ ನಿಲ್ಸೋಣ
1: ಸರ್,
0: ಮುಂದಿನ ತರಗತಿಯಲ್ಲಿ ಮತ್ತೆ ಇದನ್ನು ಮುಂದುವರಿಸೋಣ.
1: ನಮಸ್ಕಾರ ಸರ್.
0: ನಮಸ್ಕಾರ.
2: ಇದುವರೆಗೆ ಅಮೃತ ಗುರುಕುಲ ಕಾರ್ಯಕ್ರಮದಲ್ಲಿ ಸಂಗೀತ ಪಾಠ ಕೇಳಿದ್ರಿ. ಪಾಠ ನಡೆಸಿಕೊಟ್ಟವರು ವಿದ್ವಾನ್ ಆರ್.ಎನ್. ತ್ಯಾಗರಾಜನ್, ಭಾಗವಹಿಸಿದವರು ಅನನ್ಯ ಭಗತ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎನ್ ರಾಜಮ್ ಅವರ ವಯಲಿನ್ ವಾದನ ಕೇಳುವಿರಿ. ರಾಗ್ ಬಿಹಾಗ್. ಲಿಸನ್ ಟು ಹಿಂದೂಸ್ತಾನಿ ವಯಲಿನ್ ರಿಸೈಟಲ್ ಬೈ ಡಾಕ್ಟರ್ ಎನ್ ರಾಜಮ್. ರಾಗ್ ಬಿಹಾಗ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎನ್ ರಾಜಂ ಅವರ ವಯೋಲಿನ್ ವಾದನ ಕೇಳುತ್ತಿರುವಿರಿ. ಪಕ್ಕವಾದ್ಯ ಸಹಕಾರದಲ್ಲಿ ತಬಲಾ ಸಾಥ್ ಪಂಡಿತ್ ರಘುನಾಥ್ ನಾಕೋಡ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ದೇವಗಿರಿ ಬಿಲಾವಲ್.
1: You are listening to violin recital by Dr. N. Rajam. She is accompanied on tabla by Pandit Raghunath Nakod. Continuing the concert, now listen to rag Devgiri Bilawal.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎನ್ ರಾಜಂ ಅವರ ವಯಲಿನ್ ವಾದನ ಕೇಳಿದಿರಿ. ಪಕ್ಕವದ್ಯ ಸಹಕಾರದಲ್ಲಿ ತಬಲಾ ಸಾಥ್ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವಯಲಿನ್ ರಿಸೈಟಲ್ ಬೈ ಡಾಕ್ಟರ್ ಎನ್ ರಾಜಂ. ಶಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್. ದಿಸ್ ಪ್ರೋಗ್ರಾಂ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ರೂಪಾರಾವ್ ಮತ್ತು ದೀಪಾರಾವ್ ಅವರ ಹಾಡುಗಾರಿಕೆಯನ್ನು ಆಲಿಸೋಣ. ವಯಲಿನ್ ಸಹಕಾರ ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಸುನೀಲ್ ಸುಬ್ರಹ್ಮಣ್ಯ. ಮೊದಲಿಗೆ ತ್ಯಾಗರಾಜರ ರಚನೆ ಜಗನ್ಮೋಹಿನಿ ರಾಗ ರೂಪಕ ತಾಳದಲ್ಲಿದೆ ಶೋಭಿಲ್ಲು ಸಪ್ತಸ್ವರ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಜಿಡಿಸ್ನಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಕ್ ಯು ವೋಕಲ್ ಟ್ವೀಟ್ ಬೈ ರೂಪಾ ರಾವ್ ಅಂಡ್ ದೀಪಾ ರಾವ್ ಸಿಸ್ಟರ್ಸ್. ಅಕಂಪನಿಸ್ ಆರ್ ಓನ್ ದ ವಯಲಿನ್ ವಿದ್ವಾನ್ ಮೈಸೂರು ಆರ್ ದಯಾಕರ್, ಆನ್ ದ ಮೃದಂಗಂ ಸುನೀಲ್ ಸುಬ್ರಹ್ಮಣ್ಯ. ಟು ಬಿಗಿನ್ ವಿತ್ ಶೋಭಿಲ್ಲು ಸಪ್ತಸ್ವರ, ಸೆಟ್ ಜಗನ್ಮೋಹಿನಿ ರಾಗ ರೂಪಕತಾಳ, ರಿಟನ್ ಬೈ ತ್ಯಾಗರಾಜ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರೂಪಾರಾವ್ ಮತ್ತು ದೀಪಾರಾವ್ ಅವರ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಸುನೀಲ್ ಸುಬ್ರಹ್ಮಣ್ಯ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ತ್ಯಾಗರಾಜರ ಕೃತಿ ಸಾರಂಗರಾಗ ಖಂಡ ಚಾಪು ತಾಳದಲ್ಲಿದೆ, ನೀವಾಡ ನೇಗಾನ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಓಕಲ್ ಟು ಏಟ್ ಬೈ ರೂಪಾರಾವ್ ಅಂಡ್ ದೀಪಾರಾವ್ ಸಿಸ್ಟರ್ಸ್. ಅಕಂಪನಿಸ್ ವರ್ ಆನ್ ದ ವಯಲಿನ್ ವಿದ್ವಾನ್ ಮೈಸೂರು ಆರ್ ದಯಾಕರ್, ಆನ್ ದ ಮೃದಂಗಂ ಸುನೀಲ್ ಸುಬ್ರಹ್ಮಣ್ಯ. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್ ನೌ ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ, ಸೆಟ್ ಟು ಸಾರಂಗರಾಗ ಖಂಡ ಚಾಪುತಾಳ, ನೀವಾಡ ನೇಗಾನ.

ನಿನ್ನೆ ನಮ್ಮಿತಿನಯ್ಯ, ಸಿಂಹೇಂದ್ರ ಮಧ್ಯಮರಾಗ ಮಿಶ್ರ ಚಾಪುತಾಳ, ರಚನೆ ಮೈಸೂರು ವಾಸುದೇವಾಚಾರ್. ನಿನ್ನೆ ನಮ್ಮಿತಿನಯ್ಯ ಸೆಟ್ಟು ಸಿಂಹೇಂದ್ರ ಮಧ್ಯಮರಾಗ ಮಿಶ್ರ ಚಾಪುತಾಳ, ರಿಟನ್ ಬೈ ಮೈಸೂರು ವಾಸುದೇವಾಚಾರ್.

0: ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರೂಪಾ ರಾವ್ ಮತ್ತು ದೀಪಾ ರಾವ್ ಅವರ ಹಾಡುಗಾರಿಕೆಯನ್ನು ಆಲಿಸಿದ್ರಿ. ವೈಲಿನ್ ಸಹಕಾರ ನೀಡಿದವರು ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಸುನಿಲ್ ಸುಬ್ರಹ್ಮಣ್ಯ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program you just heard Okal Duet by Rupa Rao and Deepa Rao sisters. Accompanists were on the violin Vidwan Mysuru Ardayakar, on the mridangam Sunil Subramanya. This program is a contribution of Akashvani Bengaluru, Anytime Indian Music.
1: Idu Akashvaniya Bharatiya Shastriya Sangeeta Vahini Amruta Varshini FM Kampananka 100.1 MHz galu.
2: Listen to Hindustani vocal recital by Shri Kumar Maldur. Rag Bhimpalas. Khyal Vilambit Ek Taal, Ab To Badi Ber. Dhrit Ek Taal, Dai Piya Bina.
3: Ab aap sunenge Shri Kumar Maldur ka gayan. Rag Bhimpalas. Khyal Vilambit Ek Taal, Ab To Badi Ber. Dhrit Ek Taal, Dai Piya Bina.

ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ ಆರ್ ಮೋಹನ್ ಅವರಿಂದ ಕ್ಲಾರಿಯೋನೆಟ್ ವಾದನ. ವೈಲಿನ್ ಸಹಕಾರದಲ್ಲಿದ್ದಾರೆ ಸಿಎನ್ ತ್ಯಾಗರಾಜು, ಮೃದಂಗ ತುಮಕೂರು ಬಿ ಶಶಿಶಂಕರ್, ಘಟ ಶರತ್ ಕೌಶಿಕ್, ಮೋರ್ಚಿಂಗ್ ಟಿಎ ರಾಮಾನುಜಂ. ಮೊದಲಿಗೆ ಪ್ರಣಮಾಮ್ಯಹಂ ಗೌರಿ ಸುತ್ತಂ, ಮೈಸೂರು ವಾಸುದೇವಾಚಾರ್ಯರ ರಚನೆ, ಗೌಳರಾಗ ಆದಾಳದಲ್ಲಿದೆ. Welcome to today's Carnatic Classical Music Program. Dear listeners, in today's program we bring you clarinet recital by R. Mohan. Accompanies are on the violin C.N. Thyagaraju, on the mridangam Tumkuru B. Shashi Shankar, on the ghatam Sharat Kaushik and on the marching T.A. Ramanujam. To begin with, Pranamamyaham Gauri Sutam, written by Mysuru Vasudevachar, set to Gaularaga Adithala.

ಮನವ್ಯಾಲಕಿಂಚರ ತ್ಯಾಗರಾಜರ ರಚನೆ ನಳಿನಾಕಾಂತಿರಾಗ ಆದಿತಾಳದಲ್ಲಿ ನಿಬದ್ಧವಾಗಿದೆ. ಮನವ್ಯಾಲಕಿಂಚರ ರಿಟನ್ ಬೈ ತ್ಯಾಗರಾಜ ಸೆಟ್ಟು ನಳಿನಾಕಾಂತಿರಾಗ ಆದಿತಾಳ.

ಆರ್ ಮೋಹನ್ ಅವರಿಂದ ಕ್ಲಾರಿಯೋನೆಟ್ ವಾದನ ಆಲಿಸುತ್ತಿದ್ದೀರಿ. ಪಕ್ಕವಾದ್ಯದಲ್ಲಿ ವಯಲಿನ್ ಸಿಎನ್ ತ್ಯಾಗರಾಜ, ಮೃದಂಗ ತುಮಕೂರು ವಿ ಶಶಿಶಂಕರ್, ಮೋರ್ಚಿಂಗ್ ಟಿಎ ರಾಮಾನುಜಂ, ಘಟ ಶರತ್ ಕೌಶಿಕ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತ ಈಗ ಕೃಪಾಪಾಲಯ ಶೌರೆ, ಚಾರುಕೇಶಿರಾಗ ಮಿಶ್ರ ಚಾಪುತಾಳದಲ್ಲಿದೆ ಸ್ವಾತಿ ತಿರುನಾಳರ ರಚನೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಕ್ಲಾರಿನೇಟ್ ರಿಸೈಟಲ್ ಬೈ ಆರ್ ಮೋಹನ್, ಅಕಂಪನೀಸ್ ಆರ್ ಆನ್ ದ ವಯಲಿನ್ ಸಿಎನ್ ತ್ಯಾಗರಾಜು, ಆನ್ ದ ಮೃದಂಗಂ ತುಮಕೂರು ಬಿ ಶಶಿಶಂಕರ್, ಆನ್ ದ ಘಟಂ ಶರತ್ ಕೌಶಿಕ್ ಅಂಡ್ ಆನ್ ದ ಮೋರ್ಚಿಂಗ್ ಟಿ ಎ ರಾಮಾನುಜಂ. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್ ನೌ, ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಸ್ವಾತಿ ತಿರುನಾಳ್, ಸೆಟ್ ಟು ಚಾರುಕೇಶಿರಾಗ ಮಿಶ್ರ ಚಾಪುತ್ತಾಳ, ಕೃಪಯಾ ಪಾಲಯ ಶೌರೆ.

ಇದುವರೆಗೂ ಆರ್ ಮೋಹನ್ ಅವರಿಂದ ಕ್ಲಾರಿಯೋನೆಟ್ ವಾದನ ಆಲಿಸಿದಿರಿ. ವೈಲಿನ್ ಸಹಕಾರ ನೀಡಿದವರು ಸಿಎನ್ ತ್ಯಾಗರಾಜು, ಮೃದಂಗ ತುಮಕೂರು ಬಿ ಶಶಿಶಂಕರ್, ಘಟ ಶರತ್ ಕೌಶಿಕ್, ಮೋರ್ಚಿಂಗ್ ಟಿಎ ರಾಮಾನುಜಂ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ಕ್ಲಾರಿನೆಟ್ ರಿಸೈಟಲ್ ಬೈ ಆರ್ ಮೋಹನ್. ಅಕಂಪನಿಸ್ ವರ್ ಆನ್ ದ ವಯಲಿನ್ ಸಿಎನ್ ತ್ಯಾಗರಾಜು, ಆನ್ ದ ಮೃದಂಗಂ ತುಮಕೂರು ಬಿ ಶಶಿಶಂಕರ್, ಆನ್ ದ ಘಟಂ ಶರತ್ ಕೌಶಿಕ್ ಅಂಡ್ ಆನ್ ದ ಮೋರ್ಚಿಂಗ್ ಟಿಎ ರಾಮಾನುಜಂ. This program is a contribution of Akashavani Bengaluru, anytime, Indian Music.